ಶಕ್ತನತವತ್ಸಲ ಸರ್ವಶೇಷಿಂ ಕಸರ್ವೈ ಸ್ವಾಮಿಂ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತವತ್ಸಲ ಸರ್ವಶೇಷಿಂ ಸ್ವಾಮಿಂ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಆನೂಪುರಾರ್ಪಿತ ಸುಜಾತ ಸುಗಂಧಿ ಪುಷ್ಪ ಸೌರಭ್ಯ ಸೌರ

ಇತ್ಯುದಿತ ಪ್ರಶಂಸೌ ಯೌ ಮಧ್ಯ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತದೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯ ತದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ.

ಕಠಿಣ ಹದರಿಗಡದ ಕಥ ಕಥಿಕ್ಕು ದಿನ ಸಾಧ ದಿನ ದಿನ ಹೇಗೆ ಘೇ ನಾನಾ ಕಠಿಣ ಹದರಿಗಡದ ಕಥಿನ್ ದಿನ ಕಠಿಣ ಹದರಿಗಡದ ಕಥಾ ದಾದಾ ಕಠಿಣ ಹದರಿಗಡದ ಕಥಿ ದಾದಾ ದಾದಾ.

0: ಆಹಾ ಕತ್ತಾದಿತ್ತ ನಗದೆ ಗ್ರಧಾನ
1: ನೀಟಿ ಮೇಘಮನು ತೂಸಿ ನನ್ನ ಮಲ್ಲಿ
2: ಬೇಟ ಕಾಣಿ ಪದಕಿಂಚಿನಲ್ಲಿ